ಅಯನ ವಜಮಂತ ಜನೈಕಮ ಐವಾದ್ರೆ ಮಿಯೋ ಸಾನ್ ಫ್ರಾನ್ಸಿಸ್ಕೋ ಬೆರ್ದೋ ನಲೋ ಸೆನ್ಯೂರ್ ಐ ಆಲ್ಮಾ ಲೂಯಿಸಾ ದಿಯೋಸ್ ಕೆ ದೆ ಬೆರ್ದೋ ನೀ.